ಸೈಡ್ ಡೇರ್ ಜಲ್ಲಮನ ಯೋಜಹಾನ್ ಮನ ಡೇರ್ ಜಲ್ಲಮನ ನೋರ್ ಮೆಸೇಜ್ ಮಾಕೆ ಸೈಡ್ ಅರ್ನಾ ಫತಿ ಕೇಳಿ ಸೈಡ್ ನೋರ್ ಮೆಸೇಜ್ ಮಾಕೆ ವಚ ಬೈದಿ ಸುಮರತ್ ಪುಷ್ಪಾ ಏನಿ ಸಬೋ ದೆ ತಾರಿಕ್ ಬೈ ಪ್ರೋಗ್ರಾಮ್ ನಾ ಬರಸೆ 12 ಬಜೆ ನಾ ಬಾದ 1 ಬಜೆ ಪರೆ ದೆ ಮೀರ್ ಸರಾ ಪ್ರೋಗ್ರಾಮ್ ಖಾಮ ಖಾವ ಕಾ ಸಂಬಲ ವಜರಿಸ್ತಾನ ಡೇರ್ ಜಲ್ಲಮನ ಅಖರ ಕೇ ಯೋಜಹಾನ್ ಮನ ಓ ಬಲ ಖಬರ ದಕನ ಕೆ ಸನಂದ ಶಪನ ಸಿಕಿಮಿ ಕನ ಕಿಂ ಪ್ರೋಗ್ರಾಮ್ ನಾ ದಿ 10 9 12 ಬಜೆ ಪರ ಪ್ರೋಗ್ರಾಮ್ ಸೈಡ್ ಸುಮರಹ ಲಕ ಅನಂದ ಸಿಕಿಮಿ ಕನ ದೆ ರಾಜ್ ಬೈ ಓ ತಾರಿಕ್ ಬೈ ಲಕಿ ಮಶದು ಆ ಓ ದಟ ನಾವು ಸೈಡ್ ಮನನ ಮನನ ಮನನ ಮನನ ಮನನ ಮನನ ಮನನ ದಗಾ ಜೋಮ್ ಸರ ಸಿಕಿಮಿ ಕನ ಆ ಚವಿ ಕನ ಗುಡ್ ನ್ಯೂಸ್ ಓಖಲೆ ಅಸ್ಸಲಾಮ ಅಲೈಕುಮ್ ಬ್ರೋ ಅಗೇನ್ ಸಬಿಲ್ ಮಸೂದ್ ಯಾ ಲಂಡೆ ಡೋಗ್ ನಾ ಸ್ಪೆಷಲ್ ತೋ ದಾ ಡಲಿವಿ ತರ ನಾ ಜವಲಿ ಜಾಗ ದೆ ಜಾರ್ಶಮ್ ತರ ನಾ ಜವಲಿ ಜಾಗ ದೆ ಜಾರ್ಶಮ್ ಆ ಮದ ಆರಾಮ್ ಗೋಲೆ ಖಡ್ಲಿ ಖೋಬ್ರ ಜಿ ಓಯ್ ಓಯ್ ಸಬಿಲ ಮಾ ಕ ಗೋಲೆ ಮಾ ಖರ ಕನ ಆ ವೇ ಕನ ಮೇ ಕ್ಯೂಡ್ ಶಖಾನ್ ಚ ಜಾನ್ ಮೇರಾ ಖಬರ ಅದ ಬಂಡ ತಿ ನಸರ ತಿರ ಸಲಾಮ ಬೈ ಡೇರ್ ಜಬರ್ದಸ್ತ್ ಸೊಂಗ್ ದಿಲ ಗವಲ ಇದಾಯ್ ಚೆ ದಿನ ಬಾದ ಜುಲ್ಫ ದ ಮಾರಾನ್ ದಾ ಸೊಂಗ್ ತಲೆ ಕಾ ಮನನಾ ಮನನಾ ಶುಕ್ರಿಯಾ ಡೇರ್ ಜುತ ಬೆಹದ ಮನನಾ ವೆಲ್ಕಮ್ ಟು ಯು ಅಂಡ್ ವೆಲ್ಕಮ್ ಟು ಆಲ್ ಫ್ರೆಂಡ್ ಪ್ಲೀಸ್ ಪ್ಲೇ ತು ಪಸಂದಿದ ಸೊಂಗ್ ಸೈರು ಸೇರು ಡೇರ್ ಜುತ ಮನ ಬಹುಮ ಸಲಾಯೋ ಜಹಾನ್ ಮನನಾ ಶುಕ್ರಿಯಾ Assalamu alaikum, I am RJ Al-Balaybanur. Welcome to the show. Sir, how are you? Your voice is clear. Salam to you and all listeners. Sawal jawab de hamadal waha zabar rasiyo jahan mona. Allah ibo khura ke dheer juta mana. Yani RJ, DJ, Laybanur. Manana, manana. It's me lovely Zimal from Karaka, Sadafata Nur and Anita Kudur Shikanda, Gulaleta Fatma Zirisane, Saira Wazir, Sumama, Omama, Asma Gulta, Gul Gul Gul Listener, Salamina, Alaikum Salam, Kudur Shikanda, Manana, Manana, Manana, Deir Shutamana. Assalamu alaikum, Shazadi Musudi.